ಇದ್ದಾಸ್ ನಮಸೆ ಹಠಾತವಸರೆ ತಿರುಗತವು ಹಂಗಿ ಹೊರ ಚಿತ್ರಪಟ್ಟಿಯೇ ಪಸುವಿಂಗ್ ಗಾಯನ ಕೊನ ನಿಮ್ಮ ಗೀತೆ ಅರುಣ್ ಲಾಂತ್ರ ಸಮಗಿ ವಿಸಾರದ ಸುಜಾತ ಅತ್ತ ನಾಯಕ ಅನಿಸಿನ್ ಗಾಯನ ಕಲೆಬುವ ಶ್ರೀನಿಹಾಲ್ ಜಯಸಿಂಗ್ ಹ್ಯಾಂಗಿ ಪದಮಾಲಾವಕ್ ಸಂಗೀತಜ್ಞ ಸೆಲ್ಟನ್ ಪ್ರೇಮರತ್ನ ಅನಿಸಿನ್ ಸಂಗೀತವತ್ ಕಲಾ